0: ಅವರು ಏಕ ವಾಚನ ಗಲಪಲ ಮೂದಲಿನ್ ತ್ಯಾಗಿದಿನ ಸತ್ಯ ದವಸ್ವಲ ಉದೇ ದಹಯಿಂದ ಏಕ ವೆನಕಾಂಗ್ ಚಣಿ ಏಕ ದೇದುನು ಮಾವತ
1: ಸಮಾಗಮ ಕಥಾ ಕರನ್ನ ಬಿಂದು ಹೆತ್ತ ಹತ್ತಾಯಿ ಹಾರಸಿ ಹಯಾಯಿ ಹತ್ತಲಿಸ್ತುನೈ ಅನುಹತ

0: ಹವಸ ಬಹಾಯಿ ವಿನಾಡಿ ಬಿಸಿ ಹತರ ಇದೆ.
1: ಎನ್ನ ಸರ್ ಮಲ್ಲಿ ಎನ್ನ ಎನ್ನಮ ಕಡೆ ದಿವನು ಕರನೇ
2: ಮಂಗ್ ಇತಿಂಗ್ ಎಲ್ ಬೀರನ್ನ ಗಣುದನು ಕರನ್ನ ಮಹತ್ತೆಗೆ ಇನ್ನ ಕಲಿಂಗಿನನ್ನಿ
1: ಎಲ್ ಬೀರನ್ನ ತಮೈ ಮಗೆ ಹೈ
3: ಕವದತ್ ವೆಡಿ ಮಾತ್ತಿಕಾರಮಕ್ ದೇನ ಎಲ್ ಬಿ ರನ್ನಯ ವ್ಯಾಪಾರಿಕ ಒಬೆ ದಿವನುವಟ ಒಬಲಂಗ
4: ಎಕ್ಕಮ ಅರುಮುನ ದಿಸ್ ವೀಕ್ ದೇಕ ತರಂಗ ಕರುವನ್ ದೆದಿನೆ ಪುಲತಿಸಿಪುರ ಪ್ರೌಢತ್ವಯಾತ್ ಮಾತಲೆ ಅಭಿಮಾನಯಾತ್ ಮುಹುನಟ ಮುಹುನ ಗೆಟೆನ ಎಕ್ಕಮ ಡಿಜೆ ಸಂಗ್ರಾಮಯಾತ್ ನಟ್ ಎಫ್ ಎಂ ಡಿಜೆ ನೈಟ್ ಫೇಸ್ ಟು ಫೇಸ್ ಅಟ್ಯಾಕ್ ಶೋ ಅಟ್ಯಾಕ್ ಶೋ ಎಕ್ಕಮ ಅರಮುನಕ್ ವೆನುವೆನ್ ಪೊಲೊನ್ನರುವ ದಿಸ್ತ್ರಿಕ್ಕಯ ಡಿಜೆ ನಿಶಿಯಾ ಮಾತಲೆ ದಿಸ್ತ್ರಿಕ್ಕಯ ಡಿಜೆ ಮಧುಷ್ ದೇವನ ವಟೆ ಸಂದಹಾ ಸುದುಸುಕಂ ಲಬನ ಮೀಲಂಗ ಜಯಗ್ರಾಹಕಯಾ ಕೌದ ಕೌದ ಅದ ರೇನ್ ನವೇಟ ನೆಟ್ ಎಫ್ ಎಂ ಆಫಿಷಿಯಲ್ ಫೇಸ್ಬುಕ್ ಪಿಟುವೆನ್ ಸಜೀವೀವ ನರಬನ್ನ ಒಬೇ ದಿಸ್ತ್ರಿಕ್ಕೇ ಜಯಗ್ರಹಣೆಯ ವೆನುವಿನ್ ಮನಾಪೆ ಫಲ ಕರನ್ನ ಸೂದಾನಮಿನ್ ಸಿಟಿನ್ನ ಸೂದಾನಮಿನ್ ಸಿಟಿನ್ನ
5: ಮಾತರ ಫ್ರೀಲೆನ್ ಹಾಲ್ ಮೆಸು ರಸ ಸೋಯಾ ಮೀಟ್ ಕಣ್ಣ ಕಣ್ಣ ಆಸಹಿತನ ರಸೆಯನ್ ಸಹ ಗುಣೇನ್ ಇಹಲ ಮಾತರ ಫ್ರೀಲೆನ್ ಹಾಲ್ ಮೆಸು ರಸ ಸೋಯಾ ಮೀಟ್ ಒಬ್ಬ ತದಮ ರಸ ಬಲನ್ನ
6: ಹೊಂದ ಮಮ್ಮಿಲೆಟ ಕ್ವಾಲಿಟಿ ಎಕ್ಕ ಸಿಯೆಟ ತುನ್ಸಿ ಎಕ್ಕ ವಾಸಿಯಾಕ್ ಟಿಕ್ಟಾಕ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ತದಲು ಆಪ್ ನಮೇಕಟ ನಾನ್ ಸ್ಟಾಪ್ ಡೇಟಾ 4GB ಎಕ್ಸ್ಟ್ರಾ ಡೇಟಾ ಅನ್ಲಿಮಿಟೆಡ್ ಕಾಲ್ಸ್ SMS ದಾಹಕ್ ರುಪಿಯಲ್ 1598 ಮೊಬಿಟೆಲ್ 1598
7: ಡೈಲಿ ಡ್ರೈವ್ ಎಕಕಟ ಸ್ಮಾರ್ಟ್ ಚಾಯ್ಸ್ ಎಕಕ್ BYD Sea Lion 5 ಸುವ ಪಹಸುವಿನ್ ಗಮನ ನನ್ನ ಇತಿರಿಯ ವೆಡಿ ಕರಗನ್ನ BYD Sea Lion 5 ಸ್ಮಾರ್ಟ್ ಡ್ರೈವ್ ಸ್ಮಾರ್ಟ್ ಸೇವಿಂಗ್ಸ್ ಬಿದ್ವೈ ಕೈ ಕೈ ದಕೈ 125 125ට ಅದಬ ಕಾಲ್ ಕರ ಒಬೇ BYD ಕ ವೆನ್ ಕರಗನ್ನ
8: ಒಬೇ ವಿಶ್ರಾಮ ವಟುಪಟ ಲಬಿನ ಇಹಲಮ ನಾಯ ಮೊದಲ ದೆನ್ DFCC ಕರು ಸರು ವೆತಿನ್ ರೂಪಿಯಾ 120,000 ತಕ್ವಾ ಉಪರಿಮ ನಾಯ ಮೊದಲಕ್ ಸಮಗ ವಸರ 15ಕ್ ತಕ್ವಾ ಸ್ಥಾವರ ಸಹನದಾಯಿ ಪೊಲಿ ಅನುಪಾತಯಕ್ ಯಟತೆ ಲಬಾ ಗನ್ನ ಕೊಂಡೀಸಿ ಅದಾಲವೇ DFCC ಬ್ಯಾಂಕುವ ಒಬೇ ವರ್ಧನೆಯಟ
9: ಅದ ಕಥಾನೆ ಮುಖದವ ಗೆಲದ ಉಯ ಇಪ್ಪ ಕಂಡ ನಟ ಮಗೇ ಸುಧಾ ಓಂ ಬ್ಲಾಸ್ಟರ್.

ಮಾರುವೆನ ಆದರೆ ಏ ಆದರೆ ಪಸು ಪಸು ಆದರೆ ಇಲ್ಲಗೆನೆ ಅನ್ನೆಪ್ಪ ಆದರೆ ಪಹಸು ಮಾರ್ಗವೆಲ್ಲ ಎನ್ನತ್ ಪುಲುವ ಆದರೆ ವಿದ್ಯೆಟ ಮಾರೆ ಎನ್ನತ್ ಪುಲುವ ಹೊಂದ ದೇವಲ್ ಜೀವಿತ ರೆನ್ನೆ ಹರಿ ಹೆಮಿ ಆದರೆ ನೀ ಆದರೆ ಎನಕಂಗಿ ವಸೀಮೆ ಇನ್ನ ಹೆಂಗಿಮ್ಮ ವಾಲ್ವೆನ್ನೆಪ್ಪ ಆದರೆ ಎನಕಂಗೆ ಇನ್ನ ಆದರೆ ಕರನ್ ಬರುವ ಆದರೆ ಜೀವಿತ ವಿನಾಶಕರಗಾನೆ ಇದ್ದದೆಂಡೆಪ್ಪ ಹೇರತ್ತೆ ಮೈಕಿ ಅನ್ನೆ ಓ ಏಕೆ ಅತ್ತೇಕ ಹರಿ ಲಸ್ಸನ ವಿಷಯ ಕಬೈ ಎನ್ನ ಕಲಿಂಗ ಆದರೆ ಹೊಂದೈದ ನರಕ ಇದೆ ಕೇಳ ಕೇವಗಾನ ಕಾಡದ ಪುಲುವ ಸುಭಮಂದಾರಂ ರ್ಯಾಕ್ ವೇವ ಆದರಣೀಯ ತರಂಗ ಆದರೆ ಅಕತ್ರ ಕೊಚ್ಚರ ಹೀನ ತಿಯನ ಮಟ ತಿಯನ ಇಟು ನವೆಚ್ಚ ಆದರೆ ಅಗೆನ ಕಥಾವಾ ಮಗೆ ಇಸ್ಕೋಲೆ ಇಸ್ಕೋಲೆ ಅನ ಕಾಲೇಕಟ್ ಇಗನ ಗತ್ತ ಸೊಹೈರಿ ಅಗ್ಯನ ಕೋ ಆದರೆ ಅಕ್ ಮಟ ತಿಪ್ಪ ಸಮಾರ ವಿಟೇಕ ಮಂದನ್ನ ಏ ಆದರೆ ಮದಿಗೆ ಅನ್ನ ಕೊಲ ಕ್ಯಾಲ ಕಲಿಯಲ ಆಟ ಮಗೆ ಆದರೆ ಪ್ರಕಾಶ ಕಲಾಟ ಪಾಸ್ಸೆ ಏ ಅಮರ ಕಥಾಕರಣ ನವತ್ತು ಇಟ್ ಪಾಸ್ಸೆ ಹಾ ಅಂಕ ವಿಸಿಯಾಗ್ನು ದನ್ನ ಕಾಲಕ ಮಗೆ ಹಿತ ಇಪದಿಚ್ಚ ಏ ಆದರೆ ಕಾಲೆ ಅತ್ತೆಕ್ಕಮ ಏತಟ ಮೆಕಿಲಗಿಯ ನಿಕ ವೆರಟಿಯನ್ ಚಂಪಿಕ ಒಯಾಗೆ ಆದರೆ ತೀನೆ ಅಕ್ಕುನಾದ ಕೇಳಕಿಯಾನ್ ಬಿಂದು ಹತ್ತು ಸಿಯ ಕೊಲಹಾಯ್ ಅನೂಪಹಾಯ್ ಅನೂಪಹಾಯ್ ಅನೂಪಹಾಯ್ ಹಿತನ್ನದ್ದಂಗ ಮಾರುಯ್ ಅಹಂಬೆಂಗ್ ಏ ಸಿದ್ಧಿ ಆದರೆ ಅಗ್ದಿಕಿಯನ್ನು ಮಂದನ್ನ ಏ ತಾತ್ಮೆಯ ಕಾತ್ಮೆಯ ಗಾನ ಹೀನೆ ಅಕ್ವೆಲ ಹರಿ ಏ ಹಂಗಿ ಮಾಪಾಸ್ ಏನು ಅನ್ನ ಮಂಗ ಆಸೈ ಮಾದಿ ಪೊಲೀನ್ ತರಂಗ ಹರ್ಷಣೀ